ಗಣನಗ ಧನಗನತ ಧಾಗೆ ತಿರುಕಿಟ ಧನ ಘೇಣ ನಕ ದಿನ ತಕ ತಿರುಕಿಟ ತಿನ್ನ ಘೇಣ ತಗ ಧನ ತಗ ತಗ ಧನ ತಗ ಧನ ತಗ ತಾ ಕಜ್ಜಗಡ ಕಲ್ಗಿಡಾ ಕಜ್ಜಗಡ ಕಲ್ಗಿಡಾ ಕಜ್ಜಗಡ ಕಲ್ಗಿಡಾ ತಾ ಕಜ್ಜಗಡ ಕಲ್ಗಿಡಾ ಕಜ್ಜಗಡ ಕಲ್ಗಿಡಾ ಕಜ್ಜಗಡ ಕಲ್ಗಿಡಾ ತಾ ಕಜ್ಜಗಡ ಕಲ್ಗಿಡಾ ಕಜ್ಜಗಡ ಕಲ್ಗಿಡಾ ಕಜ್ಜಗಡ